ಭಾಗದಲ್ಲಿ ಸರ್ಕಾರದ 1.5 ಕರೋಡ್ ನಾಗರಿಕರನ್ನು ಪ್ರತ್ಯಕ್ಷ ಸರ್ಕಾರ ಮಾಡಿಕೊಂಡು ವಿಷಯ ಪತ್ರಿಕಾಗೋಷ್ಠಿ ಸಲಾಯಿತು ಸರ್. ಹೀಗಾಗಿ ಸಂಸತ್ ಸಂಶೋಧನೆ ಪ್ರಧಾನಿ ವಿಧೇಯಕ ಹೊಸ ಸುಧಾರಣ ಸಂಶೋಧನ 22 ಒಟ್ಟಾಗ ವ್ಯವಸ್ಥೆ ಸಮಾವೇಶದ ಕಾರ್ಯಕ್ರಮ ಸಂಶೋಧನಾ ಅವಶ್ಯಕ ಸಂಬಂಧ ಸ್ಥಳವಾಗಿ ಅನ್ಯ ಸಂಸದರಿಗೆ ಬರೀ ಪತ್ರಕರ್ತಾ ಗುರುತು ಸುರಕ್ಷತೆಗಾಗಿ ನೇಮಕಾರಿ ನಿಕಾಯದ ಪ್ರಭಾವಕಾರಿ ಕಾನೂನಿ ಸಹಕಾರಿ ಚಟುವ ವಿಶ್ವಸನೀಯತೆ ಪ್ರಸ್ಥಾಪಿತ ವಿಧೇಯಕ ಪರಿಭಾಷಿತ ಸಾಹಿತ್ಯ ಸಂಸದೀಯ ಸಮಿತಿ ಬೈಠಕ ಸಂಸದರಲ್ಲಿ ಮೌನವನ್ನು ಖರೀದ ಕರಾಳಿಗೂ ಸ್ಥಳದ ಸಮಸ್ಯೆ ಸವಾರಿ ದುರ್ಘಟನಾ ಶಿಕ್ಷಣ ಸ್ವಾಸ್ಥ್ಯ ಕಾರ್ ವಿದ್ಯುತಿ ಸಂಸತ್ ಪ್ರತಿ ಸರ್ಕಾರಕ್ಕೂ ಉದಾಸೀನತಾದ ವಿಷಯಗಳ ಸಮಯ ಸರ್ಕಾರಕ್ಕೂ ಧಾರಕ ಸಂಗ್ರಹ ನೇಪಾಳ ದೇಶದ ಸುಶೀಲ್ಗೆ ದುಗ್ಧಜನ್ಯ ಪದಾರ್ಥವಾದ ರಾಯಿಕ ಮೂಲ್ಯ ಅಭಿವೃದ್ಧಿ ಕರ ಘಾಟ ತತ್ಕಾಲ ಹಟಾವಣೆ ಸರ್ಕಾರ ಸಂಗ್ರಹ ಕೈಗೊಂಡ ಸುಶೀಲ್ಗ ಅಧ್ಯಕ್ಷ ಪ್ರಭಾವ ಧಾನ್ಯ ದುಗ್ಧ ದೈನಿಕ ಉಪಭೋಗ ಅತ್ಯಾವಶ್ಯಕ ಖಾದ್ಯ ವಸ್ತು ಭಾಗಿ ಇಸ್ಲಾಂಧ ಉಪಭೋಕ್ತ ಉತ್ಪಾದನ ಲಾಗತ್ ಮಾಡಿದಾಗ ಉದ್ಯೋಗ ಸಂಚಾಲನ ಕಠಿಣ ಪಡೆಯುವ ಮಧ್ಯ ಸರ್ಕಾರದಲ್ಲಿ ಕರ ನೀತಿ ಪುನರಾವಲೋಕನ ಕೊಡುವ ಬಗ್ಗೆ ಸುಶೀಲ್ ಸಂಘ ಮಾಡಿಕೊಳ್ಳುವ ಸಮೇತ ಸಿಐಎಂ ಸಂಘ ಪತ್ರ

0: ಪ್ರಶ್ನೆ ಜನ ತೀರ್ಮಾನ ಕಾರ್ಯಕ್ರಮನೇ ಅಥವಾಗಿ ಭಾರತ ಪ್ರಮಾಣದ ಈ ಸರ್ಪದ ಸದಸ್ಯರ ತೆರವಿನ ಪ್ರಶ್ನೆ ಪುಸ್ತಕ ಬಾಹ್ಯದ ಬಗ್ಗೆ ಪ್ರಶ್ನೆ ಬಾಹ್ಯಾಕ್ಕ ನ್ಯಾಯ ಮೇಲೆ ಕೊಟ್ಟ ಈ ಬಾರಿ ಕಾಪಿ ಹುಷಾರಿ ಸಾಧ್ಯ
1: ಸಕಲ ಸಂಪ್ರಾಯಕರ ಕಾನೂನು ಮಾಡಿ ಪ್ರಧಾನಮಂತ್ರಿ